0: ನಾಗರ ಆದ್ರೆ ತುಂಬಾ ತುಂಬಿಕೊಂಡಿರುವಂತದ್ದು ಜಾತಿವಾದ ಕೋಮುವಾದ ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನು ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು, ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. RSS ಅವರು, BJP ಅವರು, ಶ್ರೀರಾಮ್ ಸೇನೆ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ.
1: ಮಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯ, ದಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಹ್ಯಾವ್ ಲಾಟ್ ಆಫ್ ವರ್ಕ್ಸ್ ಟು ಡೂ. ದೆರ್ ಇಸ್ ಪಾಲಿಸೀಸ್ ವಿಚ್ ಆರ್ ಪೆಂಡಿಂಗ್ ಇನ್ ಅರ್ಬನ್ ಡೆವಲಪ್ಮೆಂಟ್. ದೆರ್ ಇಸ್ ಅ ಮುಡಾ ಕೇಸ್ ವಿಚ್ ಹ್ಯಾಸ್ ಟು ಬಿ ಸಾಲ್ವ್ಡ್. ಅಕ್ರಾಸ್ ದ ಸ್ಟೇಟ್ ಯು ಗೋಂಟ್ ಆಸ್ಕ್ ಎನಿಬಡಿ, ದೇ ಆರ್ ಆಲ್ ಸಫರಿಂಗ್ ಫ್ರಮ್ ಈಕಾತ. ಅಂಡ್ ದೆರ್ ಇಸ್ ಅ ಇಶ್ಯೂಸ್ ವಿಚ್ ನೀಡ್ಸ್ ಯುವರ್ ಕೈಂಡ್ ಅಟೆನ್ಷನ್. But instead of that, your focus is on saying that RSS is thousand-headed serpentile and other things. Probably you have seen only the Congress people, or the other people whom you could have seen are very small mentality people, who are very selfish, who only agenda is to make money, and that is where your influence is coming from.
2: ಸಂತೋಷ್ ಜಿ, ಅದಕ್ಕೆಲ್ಲ ಜಿ ಏನಕ್ಕಲ್ಲ, ಈ ನಿಮ್ಮ ಒಂದು ಒಳ್ಳೇದೇನಾಗಿದೆ ಅಂದರೆ ಇವರೆಲ್ಲರೂ ಹೊರಗೆ ಬಂದು ಅಟ್ಲೀಸ್ಟ್ ಮಾತಾಡ್ತಾ ಇದ್ದಾರೆ, ಪ್ರಶ್ನೆಗೆ ಅಲ್ಲಿ ಇಲ್ಲಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಪ್ರಯತ್ನ ಅಷ್ಟೇ, ಆಗ್ತಾ ಇಲ್ಲ ಅವ್ರ ಕಡೆಯಿಂದ.
3: So after repeated attacks by Priyank Kharge, the Home Minister of Karnataka, against the RSS, now Siddaramaiah Jr., Yatindra Siddaramaiah, has also joined him in attacking and targeting the RSS. Yatindra Siddaramaiah has called RSS as a venomous snake, and he has claimed that RSS is filled with poison of caste, hate and manuvad, and that it spreads poison in the entire society. And meanwhile, the BJP has slammed Yatindra for the attack on the RSS, saying that they should focus on governance and not gimmick. In fact, my colleague Nagarjun is now joining us with more details on this. Nagarjun, a war of words has now erupted between the BJP and the Congress over Yatindra Siddaramaiah's attack targeting the RSS, calling it a venomous snake.
4: Well, that's true. In fact, Yatindra Siddaramaiah, while addressing a rally yesterday, spoke out or hit out against the RSS, calling them a venomous snake having 100 hoods. And this was in Mysore. And now BJP has hit out at Yatindra, saying that he should rather, in fact, concentrate on governance in Karnataka, which is a failed model, rather than attacking the opposition and terming names to RSS organization. Yatindra went on to say that RSS is the propagator of the Manuvad and the caste system, and hence they are as venomous as a snake, is what Yatindra said.
3: Right, Nagarjun, thank you for those details and for that context. So the BJP and the Congress are now locking horns over the attack on RSS by Yatindra Siddaramaiah, who's called RSS a venomous snake and accused it of spreading poison in the society. And with that, we're now slipping into a very short break, but do stay with us, as on the other side, we'll get you more on the Vande Mataram row, which is intensifying, with Bankim Chand's descendant now seeking an apology from Sonia Gandhi for disrupting and trying to stop the Vande Mataram midway.